0: ಅಂತ ಹಾಟ್ ಅಂಡ್ ಸ್ಪೈಸಿ ವಿತ್ ಸುದು ಕೊಚ್ಚಿ
1: ಅನುಗ್ರಹ
2: ಉಪಕರಣಿತ ಪಾಸು ವಿಮೆ ಕ್ರಮ
3: ಲಭಾಗಿನ
4: ಮೌವರುಣ್ಗೆ ಅಮಿಲ ವಟಿನಾ ಕಮಟ ಕೃತಗುಣ ದಕ್ವನ್ನ ಮೆವರ ಕ್ರೇಸಿವೆನ್ ದೇಸಿಯನ್ ಮೌವರುಣ್ಗೆ ದಿನ ವೆನುವೆನ್ ಸ್ವರ್ಣ ಮಹಲ್ ಜುವೆಲರ್ಸ್ ವೆತಿನ್ ಲೆಬೆನ ಕ್ಯಾರಟ್ ವಿಸಿ ತೆಕ್ಕ ನಿಯಮ ರತ್ರ ನಿನ್ನಿಮವು ರುಪಿಯಲ್ ಎಕ್ ಲಕ್ಷ ಪನಸ್ ದಹಸಕ್ ವಟಿನ ಲವ್ ಮಾಮ್ ಪೆಂಡೆಂಟ್ ಎಕ ಅಡು ಮಲ್ಲಾನ್ಸುವೆನ್ ಒಬೇ ಕರಗನ್ನ ದೆನ್ಮ ಕ್ರೇಸಿವೆನ್ ದೇಸಿಯಟ ರಿಜಿಸ್ಟರ್ ವೆನ್ನ
5: ಆರ್.ಇ.ಜಿ. ಹಿಸ್ತನ KW ಕೆಲ ಟೈಪ್ ಕರಲಾ 3947 SMS ಕರಾನ
6: ಸಿಯಾತ ಕ್ರೇಜಿ ವೆನ್ ದೇಸಿ ಸಿಕುರಾದ ಹಾವಸ ಪಹಟ
7: ಪವರ್ಡ್ ಬೈ ಬಿಡ್ ಟು ವಿನ್
8: ಕೋಪಿ ಬಲ ಅಡಂಗು ಅಪೇ ಶರೀರೇ ನಿಧಿಮತ ನೆತಿಕರ್ನ ಸಂಯೋಗೇ ಮುಕದ್ದ ಏಕ ಕೆಫೇನ್ ದೇಕ ಕೆಫೆಸ್ಟ್ರಾಲ್
7: ಕೆಫೇನ್
9: ನಿಯಮಯುದಾನಿ ರುಪಿಯಲ್ 5000 ಪಾಕೆಟ್ ಮನಿ ಒಯಾ ದಿನ ಗನ್ನ ಅದ ದವಸೇ
10: CFM ಪಾಕೆಟ್ ಮನಿ ಅಮ್ಮಲಾಗಿನ್ ಅಹನ ಪ್ರಶ್ನ ವಲಟ ಹರಿಯಟ ಉತ್ತರ ದೀಲಾ ರುಪಿಯಲ್ 5000 ದಿನ ಗತ್ತೆ ಪಿಲಿಯಂದಲ ಉದಾನಿ ವಿತಾನಗೆ ದರುವಂಟ ಪಾಕೆಟ್ ಮನಿ ರುಪಿಯಲ್ 5000 ದೆನ್ ಅಮ್ಮಲಾಟ ಪಾಕೆಟ್ ಮನಿ ರುಪಿಯಲ್ 5000
9: ಪಹವಸರತ್ 11 ವಸರತ್ ಅತ್ರ ಇಗನ ಗನ್ನ ದುವಗೆ ಪುತಾಗೆ ನಮೈ ಗಮೈ ವಸರಯಕ್ಕ ಅಮ್ಮಗೆ ವಿಸ್ತರೆ 0711 982 984ಟ ದೆನ್ಮ ವಾಟ್ಸಾಪ್ ಕರನ್ನ
6: Siyata Pocket Money
9: Heta tude pahai kalata siyata hanna
1: Anugrahaya
9: Rupiyal 1000ka moolika tanpatuwakin arabanna Varshika poliyasiyata 4.5 Sapala poliyasiyata 4.9 ay Sarvodaya Development Finance Pancha itrum ginumak adama arabanna Amathanna 13.99
11: Devanasekula anka 42 darana mudal vyapara panthayata Sri Lanka Mahabankuwe balpatra labhi moolya samagamke Lanka Rating Agency BBB- Stable Outlook
12: 98.2 98.4

0: ಕೇಳ್ತ ಹಾಟ್ ಅಂಡ್ ಸ್ಪೈಸಿ ವಿತ್ ಸುದು ಕೊಚ್ಚಿ
1: ಅನುಗ್ರಹ
2: ಉಪಕರಣಿತ ಪಹಸುಗವೇ ಕ್ರಮ
3: ಲಭಾಗಿನ
4: ಮೌವರುಣ್ಗೆ ಅಮಿಲ ವಟಿನಾಕಮಟ ಕೃತಗುಣ ದಕ್ವನ್ನ ಮೆವರ ಕ್ರೇಸಿವೆನ್ ದೇಸಿಯನ್ ಮೌವರುಣ್ಗೆ ದಿನಿಯ ವೆನುವೆನ್ ಸ್ವರ್ಣ ಮಹಲ್ ಜುವೆಲರ್ಸ್ ವೆತಿನ್ ಲೆಬೆನ ಕ್ಯಾರಟ್ ವಿಸಿ ದೆಕಕ ನಿಯಮ ರತ್ತರ ನಿನ್ನಿಮವು ರುಪಿಯಲ್ 150,000 ವಟಿನ ಲವ್ ಮಾಮ್ ಪೆಂಡೆಂಟ್ ಎಕ ಅಡು ಮಲ್ಲಾಂಸುವೆನ್ ಒಬೇ ಕರಗನ್ನ ದೆನ್ಮ ಕ್ರೇಸಿವೆನ್ ದೇಸಿಯಟ ರಿಜಿಸ್ಟರ್ ವೆನ್ನ
5: ಆರ್.ಇ.ಜಿ. ಹಿಸ್ತನ KW ಕೆಲ ಟೈಪ್ ಕರಲಾ 39.47 SMS ಕರಾನ
6: ಸಿಯತ ಕ್ರೇಜಿ ವಿನ್ ದೇಸಿ ಸಿಕುರಾದ ಹವಸ ಪಹಟ
7: ಪವರ್ಡ್ ಬೈ ಬಿಡ್ ಟು ವಿನ್
8: ಅಮ್ಮ ಮಟಾದ ಕ್ಲಾಸ್ ತ್ರಿವಿಲ್ಲೆ ಕಡೆ ಸಲ್ಲಿ ಓನೆ
9: ಆಮೆ ಮಡತದ ಪ್ರಾಕ್ಟೀಸ್ ಸ್ನ್ಯಾಕ್ ಗೆ ಗನ್ನೋನೆ
3: ಹರಿವೆನೇನೆ ಸಲ್ಲಿ ತಮೈ ಪ್ರಶ್ನೆ
10: ಸಲ್ಲಿ ಪ್ರಶ್ನೆ ಅಕ್ಕರ ಗಂಡೆಪಾ ಪ್ರಶ್ನ ಸಲ್ಲಿ ಕರಗಾಮು ದಾನ್ನಕು ಸಿಯತ್ ಎಫ್ಎಂ
5: ಪ್ರಶ್ನೆ ಹತರೈ ಪಾಕೆಟ್ ಮನಿ ರೂಪಿಯಲ್ 5000 ಮಹಾವಸರೇಂದ 11 ವಸರ ವೆನಕಂ ಇಗನ ಗನ್ನ ದುವೇ ಪುತೆ ಒಯಾಲಟೈ ಮೇ ಅವಸ್ಥಾವ ದನ್ಮ ದರವಗೆ ನಮೈ ಕಮೈ ವಸರೈ ಬಿಂದುವೈ 714 151 151 ಟ ವಾಟ್ಸ್ಆಪ್ ಕರನ್ನ ಸತ್ಯ ದವಸ್ ಪಹೇಮ ಉದೇ ಪಹೈ ಕಾಲಟ ಸಿಯತ್ ಎಫ್ಎಂ ಮಹನ್ನ
6: ಸಿಯತ್ ಪಾಕೆಟ್ ಮನಿ ಅನುಗ್ರಹಯ
5: ರೂಪಿಯಲ್ 1000ಕ ಮೌಲಿಕ ತನ್ಪತುವಕಿನ್ ಅನುಬನ್ನ ವಾರ್ಷಿಕ ಪೋಲಿಸಿಯಟ 4.5 ಸಫಲ ಪೋಲಿಸಿಯಟ 4.9 ಸರ್ವೋದಯ ಡೆವಲಪ್ಮೆಂಟ್ ಫೈನಾನ್ಸ್ ಪೆನ್ಷಾ ಇತರುಂ ಗಿನುಮಕ್ ಅದಮ ಅನುಬನ್ನ ಅಮತನ್ನ 13.19
11: ದಿನಸಿಕುಲ ಅಂಕ 42 ದಾರನ ಮುದಲ್ ವ್ಯಾಪಾರ ಪಣತೆಯರತೆ ಶ್ರೀಲಂಕಾ ಮಹಾಬ್ಯಾಂಕುಯಿ ಬಲ್ಪತ್ರುಳ ಅಭಿಮೂಲ್ಯ ಸಮಾಗಮಕ್ಕೆ ಬ್ಯಾಂಕ ರೇಟಿಂಗ್ ಏಜೆನ್ಸಿ ಬಿಬಿಬಿ ಮೈನಸ್ ಸ್ಟೇಬಲ್ ಔಟ್ಲುಕ್ 98.4 ಮೆಗಾವಾಟ್ ಥಿಯೇಟರ್
6: ಸಿಯತ ಎಫ್ಎಂ.